0: ಮಾಡಾರ್ರಿ.
1: ಯುಗ ಯುಗ ಮೂಲಕೋ ಪ್ರಭು,
2: ತರ ತರ ಮೂಲಕೋ ರಾಜುವ.
0: ಮರೊಕ್ಕಸಾರಿ ಮೀರು,
2: ಯುಗ ಯುಗ ಮೂಲಕೋ ಪ್ರಭುವ.
0: ಸ್ವರ್ಮೆತ್ತಿ
2: ತರ ತರ ಮೂಲಕೋ ರಾಜುವ.
0: ಮರೊಕ್ಕಸಾರಿ